ಅಂಗ ಸೋಕಂಗ್ ನ ಮೋಹಂಗ್ ನ ಮಾತಂಗ್ ನ ಕರ್ಮಂಗ್ ನ ಪರಮಂಗ್ ನ ಜನ್ಮಂಗ್ ನ ಜಾತಂಗ ದ್ವಯ ಖಂಗ ಬೇ ಖಂಗ ಜೋ ನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂ ಪರಾಪರಂ ಪ್ರಜ್ಞಾ ಪ್ರಕಾಶೀಯ ಛೇದಂಗ ಛಯಾದ ಅದ್ವಯ ಅವಿನಾಶಿ ನ ಜಾತಂಗ್ ನ ಪಾತಂಗ್ ನ ರೂಪಂಗ್ ನ ರಂಗೇ ನಮೋ ವಾದ ಭಂಗೇ ನಮೋ ವಾದ ಭಂಗೇ ಕಿತೆ ಕೃಷ್ಣ ಕೀಟ ಕೋಟೆ ಉಪಾಯ ಸಾರೆ ಕಡೆ ಫೇರ ಮಿಟ್ಟೆ ಬನಾಯ ಅಗಾಧೆ ಅಭಯಾದ ಅದ್ವಯ ಅವಿನಾಶಿ ಪರೇಯಂ ಪರಾಪರಂ ಪೂರಣ ಪ್ರಕಾಶಿ ನ ಆದಂಗ್ ನ ವ್ಯಾಧಂಗ ಗಾಧಂ ಸ್ವರೂಪೆ ಅಖಂಡ ಪ್ರತಾಪಾದ ಅಚ್ಚ ವಿಭೂತಿ ನ ಜನ್ಮಂಗ್ ನ ಮರ್ಣಂಗ್ ನ ಬರ್ಣಂಗ್ ನ ವ್ಯಾಧೆ ಅಖಂಡೆ ಪ್ರಚಂಡೆ ಅದಂಡೆ ಅಸಾಧೆ ನ ನೇಹಂಗ್ ನ ಗೇ ಹಂಸ ನೇ ಹಂಸ ನಾಥೆ ಉದಂಡೆ ಅಮಂಡೆ ಪ್ರಚಂಡೆ ಪ್ರಮಾಥೆ ನ ಜಾತೆ ನ ಪಾತೆ ನ ಸತ್ರ ನ ಮಿತ್ರ ಸಭೂತೆ ಭವಿಖ್ಯ ಭವಾನಯ ಚಿತ್ರೆ ನಾರಾಯಣ ನರಂಗಂ ನ ರೂಪಂ ನ ರೇಖಂ ನ ಲೋಭಂ ನ ಚೋಭಂಗ ಭೂತಂಗ ಬೇಖಂ ನ ಸತ್ರಂ ನ ಮಿತ್ರಂ ನ ನೇಹಂ ನ ಕೇಹಂ ಸದೇವಂ ಸದಾ ಸರ್ವ ಸರ್ವತ್ರ ಸನೇಹಂ ನ ಕಾಮಂ ನ ಕ್ರೋಧಂ ನ ಲೋಭಂ ನ ಮೋಹಂ ಜೋನಿಯ ಛಯಾ ಅದ್ವಯ ಜೋಹಂ ನ ಜನ್ಮಂ ನ ಮರಣಂ ನ ವರ್ಣಂ ನ ವ್ಯಾಧಂ ನ ರೋಗಂ ನ ಶೋಕಂ ಭಯ ನಿರ್ವಿಖಾದಂ ಅಛೇದಂಗ ಭೇದಂಗ ಕರ್ಮಂಗ ಕಾಲಂಗ ಖಂಡಂಗ ಭಂಡಂಗ ಪ್ರಚಂಡಂಗ ಪಾಲಂಗ ನ ತಾತಂಗ ನ ಮಾತಂಗ ನ ಜಾತಂಗ ನ ಕಾಯಂ ನ ನೇಹಂ ನ ಗೇಹಂ ನ ಬರ್ಮಂ ನ ಭಾಯಂ ನ ರೂಪಂ ನ ಭೂಪಂ ನ ಕಾಯಂ ನ ಕರ್ಮಂ ನ ತ್ರಾಸಂ ನ ಪ್ರಾಸಂ ನ ಭೇದಂ ನ ಭರ್ಮಂ ಸದೇವಂ ಸದಾ ಸಿದ್ಧ ಬಿರ್ದಂ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ನೃಯುಕ್ತಂ ಪ್ರಭಾದನುಕ್ತಂ ಪ್ರತಾಪೇ ಅಜುಕ್ತಂಗ ಛಯಾದ ಅವಿಕ್ತೇ ಯಥಾ ವಿಭುಕ್ತಂಗ ಛಯಾದ ಅಚ್ಛ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ನ ನೇಹಂ ನ ಗೇಹಂ ನ ಶೋಕಂ ನ ಸಾಕಂ ಪರೇಯಂ ಪವಿತ್ರಂ ಪುನೀತಂಗ ತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂ ನ ಭರ್ಮಂ ನ ಸರ್ಮಂ ನ ಸಾಕೇ ನ ಭರ್ಮಂ ನ ಚರ್ಮಂ ನ ಕರ್ಮಂ ನ ವಾಕೇ ನ ಸತ್ರಂ ನ ಮಿತ್ರಂ ನ ಪುತ್ರಂ ಸ್ವರೂಪೇ ನಮೋ ವಾದ ರೂಪೇ ನಮೋ ವಾದ ರೂಪೇ ಕಹೂ ಗಂಜ ಕೇ ಮಂಜ ಕೇ ಭರಂಬುಲೆ ಕಹೂ ರಂಗ